ಅಂದ್ರಾ ಬರ್ಬಾದೆ ಐನೋನ್ರ ನನ್ನ ಬೀಕುತ್ತವ ಸುಮ್ಮನಿಗೆ ಆಯಾದೆ ಹೊಲ್ದಾರ.

0: ಸಿಲೋನಿ ರಗತ ಮಂತರ ಕಲೆ ಸಿಯಗಿರೆ ಅಲ್ಲ ಎಸೆ ರೋಯ ಕಾಯಕಿ ನಾಟ ನಾಟ ನಾಟ
1: ಅರೆ ದುಮ್ಮು ದುಮ್ಮು ದುಲ್ಪೇಲ ಲೋಪಲುಣ್ಣ ಪ್ಯಾನಮಂತ ಕುಟುಂಬ